0: ಗುರುವೇ ನಮಃ. ಮನ್ನಾಥ ಶ್ರೀ ಜಗನ್ನಾಥ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ. Salutations to the cosmic self.
1: Pozdrav kosmickému ja.
0: Salutations to Srila Purji Siddha Pit Parampara.
1: A pozdrav Sri Alak Purji Siddha Pit Parampara.
0: My dandavat pranam to Abhidhavad Gurudev, His Holiness Vishwaguru Mahamandleshwar Paramahansa Maheshwaranand Purji.
1: A mé pokorné pranám jeho svatosti našemu Gurudevovi, Svámímu Maheshwaranandu.

ಶಂಕರ ಜಯ ಶಂಭೋ ಓಂ ಮಹಾದೇವ ಶಿವ ಶಂಕರ ಶಂಭೋ ಉಮಾಕಾಂತ ಹರ ತ್ರಿಪುರಾರೇ ಮೃತ್ಯುಂಜಯ ವೃಷಭಧ್ವಜ ಶೋಣನ ಗಂಗಾಧರ ಪ್ರಣವ ಮದನಾರೇ ಹರ ಶಿವ ಶಂಕರ ಗೌರೀಶಂ ವಂದೇ ಗಂಗಾಧರ ಮೀಶಂ ಶಿವರುದ್ರಂ ಪಶುಪತಿ ಮೀಶಾನಾಂ ಕಲಯೇ ಕಾಶೀಪುರಿನಾಥಂ ಜಯ ಶಂಭೋ ಜಯ ಶಂಭೋ ಶಿವ ಗೌರೀ ಶಂಕರ ಜಯ ಶಂಭೋ ಬೋಲೋ ಜಯ ಶಂಭೋ ಜಯ ಶಂಭೋ ಶಿವ ಗೌರೀ ಶಂಕರ ಜಯ ಶಂಭೋ ಓಂ ಮಹಾದೇವ ಶಿವ ಶಂಕರ ಶಂಭೋ ಉಮಾಕಾಂತ ಹರ ತ್ರಿಪುರಾರೇ ಮೃತ್ಯುಂಜಯ ವೃಷಭಧ್ವಜ ಶೋಣನ ಗಂಗಾಧರ ಪ್ರಣವ ಮದನಾರೇ ಹರ ಶಿವ ಶಂಕರ ಗೌರೀಶಂ ವಂದೇ ಗಂಗಾಧರ ಮೀಶಂ ಶಿವರುದ್ರಂ ಪಶುಪತಿ ಮೀಶಾನಾಂ ಕಲಯೇ ಕಾಶೀಪುರಿನಾಥಂ ಜಯ ಶಂಭೋ ಶಿವ ಗೌರೀ ಶಂಕರ ಜಯ ಶಂಭೋ ಜಯ ಶಂಭೋ ಶಿವ ಗೌರೀ ಶಂಕರ ಜಯ ಶಂಭೋ ಓಂ ಮಹಾದೇವ ಶಿವ ಶಂಕರ ಶಂಭೋ ಉಮಾಕಾಂತ ಹರ ತ್ರಿಪುರಾರೇ ಮೃತ್ಯುಂಜಯ ವೃಷಭಧ್ವಜ ಶೋಣನ ಗಂಗಾಧರ ಪ್ರಣವ ಮದನಾರೇ ಹರ ಶಿವ ಶಂಕರ ಗೌರೀಶಂ ವಂದೇ ಗಂಗಾಧರ ಮೀಶಂ ಶಿವರುದ್ರಂ ಪಶುಪತಿ ಮೀಶಾನಾಂ ಕಲಯೇ ಕಾಶೀಪುರಿನಾಥಂ ಜಯ ಶಂಭೋ ಶಿವ ಗೌರೀ ಶಂಕರ ಜಯ ಶಂಭೋ ಜಯ ಶಂಭೋ ಜಯ ಶಂಭೋ ಶಿವ ಗೌರೀ